ಧಾಗೃತಿ ಧರ್ಮ ದೃಗ್ನಾಂಗ್ ಧಾಗೃತಿ ಧೇಮ್ ಧರ್ಮ ಧಾಗೃತಿ ಧರ್ಮ ದೃಗ್ನಾಂಗ್ ಧಾಗೃತಿ ಧೇಮ್ ಧರ್ಮ ಜಾಗೃತಿ ಧರ್ಮ ದೃಗ್ನಾಂಗ್ ಜಾಗೃತಿ ದೇಮ್ ಧರ್ಮ ತದ್ರ ದಾನಿ ದಾನಿ ತೋಮ್ ದಾನಿ ತಾಲಲ್ ತೋಮ್ ಧರ್ಮ ತದ್ರ ದಾನಿ ದಾನಿ ತೋಮ್ ದಾನಿ ತಾಲಲ್ ತೋಮ್ ಧರ್ಮ ತಗ ತಗ ತಗ ತಗ ಧಲಿ ಕಡ ಧಲಿ ಕಡ ತಗ ಧಲಿ ಕಡ ತಗ ತ್ರಾಮ್ ಕಿರ್ತಾ ಕಿರ್ ತಗ ತಗ ತಗ ಧಲಿ ಕಡ ತಗ ಧಮ ಕಿರ್ ತಗ ರಾಜ ನಿ ಕರಧ ಧರ್ಮ ಧರ್ಮ ಧರ್ಮ ತದ್ರ ದಾನಿ ದಾನಿ ತೋಮ್ ದಾನಿ ತಾಲಲ್ ತೋಮ್ ಧರ್ಮ ದಾನಿ ದಾನಿ ತೋಮ್ ದಾನಿ ತಾಲಲ್ ತೋಮ್ ಧರ್ಮ ತದ್ರ ದಾನಿ ದಾನಿ ತುಮ್ ದಾನಿ ತಾಲಲ್ ತೋಮ್ ಧರ್ಮ ಸಂಗೀತ ಭುಜಂಗ್ ಪ್ರಿಯಾ ಛಂದ್ ಜಾಗೃತಂಗ್ ನಾಗೃತಂಗ್ ಬಾಗೃತಂಗ್ ಬಾಜೆ ಗಾಗೃತಂಗ್ ಗಾಜೆ ಮಹಾ ಗಾಜ ಗಾಜೆ ಜಾಗೃತಂಗ್ ತೀರಂಗ್ ಪುಕ್ಕಂಗ್ ಕಳಾಕಂಗ್ ಜಾಗೃತಂಗ್ ಕಾತಿ ಕಟಾರಿ ಕಡಾಕಂಗ್ ದಿರ್ನಾ ದಿರ್ನಾ ದಿರ್ನಾ ತದ್ರ

ಪಾಣಿ ಪಾವಕ ತನಕೀಯ ಪಂಕಜ ಮೋ ಪಗನಿಂಚಲ ಹಮ ದೇಖಾ ತನ ಡೂಕಿಯಲೆ ಮನ ಏಕ ನ ಚೇರ್ ಸೂಢ ಮನ ಹರ ಬಿಸರತ ತೇರೆ ಗುಂಗಲಯಾ ರಹಾವ ನಾ ಜತಿ ಸತಿ ನಹಿ ಪಡೆಯಾ ಮೂಢಕ ಮುಗ್ಧಾ ಜನಮ ಪಯಾ ಪ್ರಣವತ ನಾನಕ ತಿನ್ಕೀ ಶರಣ ಜಂತು ನಾಹಿ ವಿಸರಯಾ ಆಸಾ ಮಹಲಾ ಪಂಜಾ ಪೈ ಪ್ರಾಪತ ಮಾನುಕ ದೇವರಿಯಾ ಗೋವಿಂದ ಮಿಲನ ಕೀ ಏ ತೆರಿ ಬರಿಯಾ ಅವರ ಕಾಯ ತೇರ ಕತನ ಕಾಮ ಮೇಲೆ